ಶ್ರೀ ಶಂಖ ಸಿಂಗನಾದ ಗರ್ಜೆ ಶಿವಗಾಣ ಶಂಖ ಸಿಂಗನಾದ ಗರ್ಜೆ ಶಿವಗಾಣ ಪಾಯಿ ಭಕ್ತ ಜನ ಪಾಯಿ ಭಕ್ತ ಜನ ಓಳಂಗೀತಿ ಭಾಳಿ ಅರ್ಧ ಚಂದ್ರ ಮಾತಿ ಶುಭ್ರ ಗಂಗಾ ಲಿಂಪಿಲೆ ಸರ್ವಾಂಗಾ ಚಿತಾ ಭಸ್ಮ ಲಿಂಪಿಲೆ ಸರ್ವಾಂಗಾ ಚಿತಾ ಭಸ್ಮ भोळा सदा शिव पावतो भक्ताती भोळा सदा शिव पावतो भक्ताती उद्धरी दिनाती नीलकंठ उद्धरी दिनाती नीलकंठ हर हर